ಮಳಗು ಮಳಕರ ಆಯಿರ ಕಟ ಹರೆ ಹರೆ ಬದಲ ಕಿ ಚಾಯಿ ಚಾಯಿರ ಚಟ ಚಲ ತನ್ನ ಪವನ ಕಾಲ ನಲ ತೀರ ಪಾಲ ನಲ ಕುತೀರ ನಿಕಲಾರ ನೀರ ನಿಕಲಾರ ನೀರ ಚರ ಚರ ಚರ ಚರ ಅಬ ಧಾರ ಧರೆ.